0: ಡಾಲ ಮೊಂದೈ ಉಳಿಸಿ ಬರಂ ಬರಂ ಟೂಬಾ ಮರಂ ಎಲ್ಲ ಊಟಲುಲ್ಲ
1: ಮರಂ ಬರಂ ಟೂಬಾ
0: ಯಾಯನ್ ವನ್ಯನ್ ಬರಂ.